ಕಟ್ಟ ವರ ಕಿಸನ್ ಬುರಲಿ ಧರ ಕುಣಿ ಮನೆ ಗಿರಿಧರ ನರ ವರ ನಟವ ಕುಂಜವನಿ ಕೇಳ ತುರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿಂಗಾರ್ ಅಲಿ ಚನ್ನನ ನಾಚತ ಉಡುವಿ ಬಹಾರ್ ಕಿತಿ ಅಲ ಗೋಪ ಗೋಪಿಕಾ ಕನಯ್ಯಾ ಸಖ ಖೇಡ ತೋ ರಾಧಾ ಸಖೀಲ ಕಸಾ ಕಸಾ ಕಸಾ ಕಸಾ